ಮತ್ತೆ ಫಿಲ್ಮ್ ಸಂಗೀತದ ಕಾರ್ಯಕ್ರಮ ಹಳಸೋಬಶು ವೈಟ್ರ ಇಂದಿನ ಫಿಲ್ಮ್ ಗೀತ್ ಸ್ವರಭಾಷೆ ರಾಘವ ಚೈತನ್ಯ ಸಂಗೀತ ಪ್ರತಿಮೆ ಅನಿಶಬ್ದ ಲಖ್ಯಾಸೆ ಅನುರಾಗ್ ಶರ್ಮಾಯೇ.